ಮುರುಸುಕೊಂಡ ಜ್ವಂದಾನದೆ ಮುರುಸುಕೊಂಡ ತಮೀಗಳದೆ ಮುರುಸುಕೊಂಡ ಮೋತಲೆ ಮದೆ ಮುರುಸುಕೊಂಡು ಮೋದ ಹರಸಾದೆ ಬೇಲ ಮೋರ ಕಿಯಾ ಮತ್ತೆ ಬೆಲ ಮೋರ ಕಿಯಾ ಮತ್ತೆ